0: ಟಾಟಾ ಟಾಪ್ ಸ್ಟೋರಿ.
1: ಧೀವರ ಸಹ ನಾವಿಕ ಪ್ರಜಾವಟ ದನುಮ್ ದೀಮಾಕ್. ಕಣಕಸಂತೂರೆ ಸಿಟ ಮಣ್ಣಾರ ಮಹರಹಾ ಕಲ್ಪಿಟಿಯ ದಕ್ವಾ ಮುಹುದು ಪ್ರದೇಶವೆಲ್ಲ ನವತ ದನುಮ್ ದಿನತುರು ಯಾತ್ರಾ ಡೊಕರಲ್ಲೆಸ್ ಕಾಲುಗುಣ ವಿದ್ಯಾ ದೆಪಾರ್ತಮೇಂದು ಧೀವರ ಸಹ ನಾವಿಕ ಪ್ರಜಾವಟ ದನುಮ್ ದಿತಿ ಬೆನಪಾ. ಎಮ ಮುಹುದು ಪ್ರದೇಶವೆಲ್ಲ ಸುಲಂಗೆ ವೇಗೆ ಪ್ಯಾಟ ಕಿಲೋಮೀಟರ್ ಹೆಟಾತ್ ಹೆತ್ತವತ್ ದಕ್ವಾ ಹಿಲಯ ಹಕಿ ಬೆಬಿನ್. ಸಿಸುಮುಹುದು ಪ್ರದೇಶವಲದ ಸುಲಂಗೆ ಬೇಗೆ ಪ್ಯಾಟ ಕಿಲೋಮೀಟರ್ ಪನಾತ್ ಹೆಟಾತ್ ತಕ್ಕ ವೆಡಿವಿ ಹಕಿ ಬವಾಯಿ ಎಮ ದೆಪಾರ್ತಮೇಂದು ಸದಹಾನ್ ಕಲೆ. ಮೇ ಅತರ ಬಸ್ನಾಯಿರಸ ಸಬರಗುಮೋ ಪಲಾತ್ತಲ ಮೆನ್ಮ ಗಾಲ್ ಮಾತರ ಬಾಣೂರ ಸಹ ನೂರಲಿಯ ದಿಸ್ಟ್ರಿಕ್ ವಲದ ಅದ ಮಿಲಿಮೀಟರ್ ಸೀಕ್ಮವು ವೆಸಿ ಅತಿ ವಿಹಕಿ ಬವಾಯಿ ಕಾಲುಕುಣ ವಿದ್ಯಾ ದೆಪಾರ್ತಮೇಂದು ಸದಹಾನ್ ಕಲೆ. ಇಸ್ರಾಲೆಯಲ್ಲಿ ಕಲೆ ಪ್ರಹಾರಕ್ಕೆ ಲೆಬನನೆ ಬ್ರಿಗೇಡಿಯರ್ ಜನರಲ್ ವರೆಗೂ ಕಪಿತಾನ್ ವರೆಗೂ ಸಹ ತವ ಸೊಲ್ದಾದಕ್ಕೂ ಮೇ ಕೊಸ್ತಿ ಬೆನಪ. ವಿಮ ಪ್ರಹಾರೆಯಲ್ಲಿ ವಿಯತೆ ದಕ್ಕುಣು ಲೆಬನನೆ ಹಮುದಾ ಕಂದೂರ ಕಿಲಕ ಕರ ಕಾಣಿಮೆ. ದಕ್ಕುಣು ಲೆಬನನೆಟೆ ಎಲ್ಲಕಲೆ ಇಸ್ರಾಲ್ ಪ್ರಹಾರ ಬಲೀನ್ ಸಿವಿಲ್ ವೆಸಿಯ ದೊಲಸ್ತೆನಕ್ಕೂ ಮೇ ಕಿಯಾ. ಪೆ ವಿಸಿಯ ತರತ್ತುಲೆ ಇಸ್ರಾಲೆ ವಿಸಿನ್ ಲೆಬನನೆಟ ಮಿಸೈಲ್ ಪ್ರಹಾರ ವಿಸಿ ದೇಖಾ ಕೆಲ್ಲಕಲೆ ಪವಾಯ್ ಹಿಸ್ಬುಲ್ಲಾ ಸಂವಿಧಾನೆ ಪವಸುವೆ.
0: ಅನುಗ್ರಹಯ ಸೆಮಟ ಅತದುನ್ ಗಮನಟ ಜವಯದುನ್ ರಟಟ ಪನದುನ್ ತಿಸ್ವಸರಕ ವಿಶಿಷ್ಟತ್ವೇ ಅಭಿಮಾನಯ ಪೀಪಲ್ಸ್ ಲೀಸಿಂಗ್ ವಿಶ್ವಾಸ.